0: ಆಕಾಶವಾಣಿ ಇಂಫಾಲ್ ಖೆಟ್ರಿಮಯುಮ್ ಚಿತ್ರಭಾನುನ ಪಾವು ಪಾಜರಿ ಅಹಾನ್ವದ ಮರುಏಬ ಪಾವು ಲೇಬಾಸ್ನಂಗಸೆ ಮರ್ಫುಸುಬ ನಿಂತಮ್ ನುಮಿತ್ ಪಾಂಗ್ತೊಕ್ಲೆ ಲಾಲ್ ಕಿಲಾದ ಪಾಂಗ್ತೊಪ ಥೊರಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹಾಯ್ ಹೌಕಿಬ ಚೈತಾರಂಟು ಎಸಿದ ಲೇಬಾಸ್ಗೆ ನಾಗರಿಕ ಕೋಟಿ ಕೋಟಿಗೆ ಅಚೆತ್ಪ ಫಿರೇಬ್ ಅಮಸುಂ ಕಥೋಪನ ಲೇಬಾಸಿಬು ಅನೌಬ ಥಾಕ್ ಅಮದ ಪುಖನ್ನಬ ಹೊನ್ನಬ ಯಾಬ ಪುಂನಮಕ್ ಹೊನ್ನರಿ ಮಣಿಪುರದಸು ಮರ್ಫುಸುಬ ನಿಂತಮ್ ನುಮಿತ್ ಪಾಲನ್ ರಾಜ ಸಿನ್ಬ ತುಂಗ್ನ ಪಾಂಗ್ತೊಕ್ಲೆ ಅಮಸುಂ ಸೆಲ್ ಥು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೈರಿ ಪಿಎಂ ಇಂಟರ್ನ್ಶಿಪ್ ಸ್ಕೀಮ್ನ ಉದ್ಯೋಗ ಅಮಸುಂ ಥಬಕ್ ಥಿರಿಬಸಿಂಗ್ ಮರಕ್ತ ಲೈರಿಬ ಅಹೋಬಸಿಂಗ್ ಮೆನ್ಶಿನ್ಬದ ಮತ್ಯಂಗ್ ಒಯ್ರಗನಿ ಲೇಬಾಸ್ನಂಗಸೆ ಮರ್ಫುಸುಬ ನಿಂತಮ್ ನುಮಿತ್ ಪಾಂಗ್ತೊಕ್ಲೆ ದೆಹಲಿಗೆ ಲಾಲ್ ಕಿಲಾದ ಪಾಂಗ್ತೊಪ ಮಪುಂಗ್ ಒಯ್ಬ ಥೊರಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಜಾತಿಗೆ ಮಚು ಅಹೋಂಗಿ ಫಿರಾಲ್ ಸಿಂಗ್ಹಟ್ಕಿ ಲಾಲ್ ಕಿಲಾದಗೆ ಜಾತಿಗೆ ಮಿಯಾಮ್ದ ವಾಂಗಾಂಗ್ಬದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹಾಯ್ ಹೌಕಿಬ ಚೈ ತಾರಾನಿಥೋ ಎಸೆದ ಲೇಬಾಸ್ಗೆ ನಾಗರಿಕ ಕೋಟಿ ಕೋಟಿಗೆ ಅಚೆತ್ಪ ಫಿರೇಬ್ ಅಮಸುಂ ಕಥೋಪನ ಲೇಬಾಸಿಬು ಅನೌಬ ಥಾಕ್ ಅಮದ ಪುಖನ್ನಬ ಹೊನ್ನಬ ಯಾಬ ಪುಂನಮಕ್ ಹೊನ್ನರಿ ಹೊನಜಮನ್ ಅಸಿನ ಮಿಯೋಯ್ ಕೋಟಿ ಕುನ್ಮಂಗಾದಿ ಲಾಯರಬ ಕೋಕ್ಲೆ ಶ್ರೀ ಮೋದಿನ ಹಾಯ್ ಮತಮ್ ಅಮದ ಸೆಮಿಲೋನ್ ತಂಗ್ದು ಲೈತಾದಬ ಲೇಬಾಕ್ ಮಂಗಾಗಿ ಮನುಂಗ್ದ ಯಾವರಂಬ ಭಾರತ್ ಅಸಿ ಹೌಜಿಕ್ತಿ ಖ್ವಾಯ್ದಿಗೆ ಖೊಂಗ್ಜಲ್ ಯಾಂಗ್ನ ಸೆಮಿಲೋನ್ ಫಗಲಕ್ಲಿಬ ಮಾಲೆಂಗ್ ಲೇಬಾಕ್ ಅಮ ಒಯ್ರೆ ಶ್ರೀ ಮೋದಿನ ಹಾಯ್ ಇಂಗ್ ಕುಂಜ ಲಿಸಿಂಗ ನಿನಿಫುತ್ತರೆ ಫಾವದ ಚಾಕೊಲ್ಲಬ ಲೇಬಾಕ್ ಅಮ ಒಹೆನನಬ ಭಾರತ್ನ ಅಚೌವ ಪಾಂದಮ್ ಅಮ ಥಮ್ಲಿ
1: ಹೌಕಿಬ ಚಹಿ ತರಾನಿಥೋಯ್ ಅಸಿದ ಲೈಬಾಕ್ ಅಸಿಗೆ ನಾಗರಿಕ ಕೋತಿ ಕೋತಿಗೆ ಅಚೇತ್ಪ ಫಿರೇಬ್ ಅಮಸುಂ ಕಥೋಪನ ಲೈಬಾಕ್ ಅಸಿಬು ಅನೌಬ ಥಾಕ್

0: ಲಾಂಥೋಕ್ಚರಿ ಐಕ್ವೆಗಿ ಚಯೋಲ್ಗಿ ಓಯಿನ ಪುಥೋಕ್ಚಬ ಕುದೋಲ್ ಚಯೋಲ್ ಸಿದ ಮಣಿಪುರ್
1: ಬ್ರಿಟಿಷ್ ಲೊಯ್ಲಂ ಲೈಂಗಾಕಿ ಮಾಯೋಕ್ತ ಭಾರತ್ ಸಿನ್ಬ ಥುಂಗ್ನ ಇಹೌ ಕಯ ಸಾಗತ್ಕಿ ಲಂದಂ ಅಸಿದಸು ಲಿಸಿಂಗ್ ಅಮಗ ಚನಿಪಾನ್ ಮರಿಫು ತರಾಮಾಥೋಯ್ದ ನಿಂಖಾ ತಮ್ಲಂಬ ಲಂದಂ ಅಮ ಓಯ್ನ ಅರೋಯ್ಬ ಎಂಗ್ಲೋ ಮಣಿಪುರ್ ವಾರ್ ಬ್ರಿಟಿಷ್ಕ ಸೋಕ್ನಕಿ. ಲಾನ್ ಅದುದ ಮಣಿಪುರ್ ಮೈಥಿರಬಸು ಬ್ರಿಟಿಷ್ ಸರ್ಕಾರದ ಕೋಕ್ ನೋನ್ಕಿದಬ ಜುಬ್ರಾಸ್ ಟಿಕೇಂದ್ರಜಿತ್ ಅಮದಿ ಥಂಗಾಲ್ ಜನರಲ್ಬು ಲಿಸಿಂಗ್ ಅಮಗ ಚನಿಪಾನ್ ಮರಿಫು ತರಾಮಾಥೋಯ್ಗಿ ಆಗಸ್ಟ್ ಕಿ ತಾಂಗ್ ತರಾಹುಂದೋಯ್ದ ಬೀರ್ ಟಿಕೇಂದ್ರಜಿತ್ ಪಾಕ್ ಹೈರಗಸು ಖಂಗ್ನಬ ಫೈದಾಬುಂಗ್ದ ಫಾಸಿ ತೌದುರ ಹಾಕಿ. ಲೈಂಗಾಕ್ನ ಸಿಂಧುನ ಮಪುಂಗ್ ಒಯ್ಬ ಅಥೌಬಸಿಂಗಿ ನುಮಿತ್ ಪ್ಯಾಟ್ರಿಯಟ್ಸ್ ಡೇ ಆಗಸ್ಟ್ ಕಿ ತಾಂಗ್ ತರಾಹುಂದೋಯ್ದ ಬೀರ್ ಟಿಕೇಂದ್ರಜಿತ್ ಪಾಕ್ದ ಪಾಂಗ್ಥೋಕ್ರೆ. ಥೌರಂ ಅದುದ ಅಥೊಯ್ಬ ಮಿಥುಂಗ್ಲೇನ್ ಒಯ್ಕಿಬ ರಾಜ್ಯಪಾಲ್ ಅಜಯ್ ಕುಮಾರ್ ಭಲ್ಲಾ.
2: ಟುಡೇ ವಿ ಬೋ ಅವರ್ ಹೆಡ್ಸ್ ಇನ್ ರೆವರೆನ್ಸ್ ಟು ದ ಬ್ರೇವ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಮಣಿಪುರ್ ಹೂ ಮೇಡ್ ದ ಸುಪ್ರೀಂ ಸ್ಯಾಕ್ರಿಫೈಸ್ ಇನ್ ಡಿಫೆನ್ಸ್ ಆಫ್ ದ ಆನರ್ ಡಿಗ್ನಿಟಿ ಅಂಡ್ ಸೋವರೆನಿಟಿ ಆಫ್ ದೇರ್ ಮದರ್ಲ್ಯಾಂಡ್ ಡ್ಯೂರಿಂಗ್ ದ ಆಂಗ್ಲೋ ಮಣಿಪುರ್ ವಾರ್ ಆಫ್ 1891. Patriots Day is a remembrance of one of the most significant chapters in the history of Manipur. We pay tribute to those who stood firm in the face of overwhelming adversity. The patriots we remember today came from different backgrounds and held different responsibilities. Yet, in a defining moment in our history, they were united by a common commitment to their motherland. That spirit of unity is perhaps the most important message the Patriots Day carries for us today.
1: Thauramapu oikiba Mukhya Mantri Yumnam Khemchan Singh.
3: Buwari ga sagona rabatukumba athoba singi ningjingba numit aduni ekhi pangtok minari se anmada imalaiwa ki ning tamanga nabagi damukta hanbalaitana thauna phanam lanthing nakhiba thawaina ponthawi khraba adukumba lai oikhraba koi ahal aman singdu dadikai phunjo uchabani lisinga maga chanipan nogra ma thoi yagas ki tang taraum doi manipuri thauna phraba ma pari sing bir tikendra ji amari thangal general phasi ki sagai ka aduna numit asida thokiba thodok singa duni numit asida ಅಪುನ್ಬಗಿ ಸಕ್ತಂ ಚನ್ನ ಕಾಂಗ್ಲೋನ್ ಗಾನ್ ಅಮದಿ ಮಾಲಿಯಂದ ಮಸಕ್ ತಾಕ್ನವ ಹೋನರಿಬ ಲಂದಂ ಸಿಗಿ ಮಪಾರಿ ಸಿಂಗ್ ಅದುವು ಮಂಬುಂ ಸಿಂಗ್ ಅದುವು ಅಯ್ನ ಇಕಾಯ್ ಕುಮ್ನವ ಅಮುಕ್ ಅನ್ನು ಉಚ್ಚರಿ. ಇತಿಹಾಸಕ್ಕೆ ತಾಂಕಕ್ ಅದುದ ಲೈಂಗಾಕ್ ಮಪು ಒಯ್ನಂಬ ನಿಂಥ ಮುಸಾಸಿಂಗಿ ಮರಕ್ತ ಪೂಸಿಯಲ್ ಕೊಚನ್ ತಿನ್ನದವದಗಿ ವಿಯಕ್ನಬನ ಕುದುಂ ಸಾಬ ಲೌರಗ ಲೈವಾಕ್ ಕುದುಂ ಚಂಗಿಬಗಿ ವಾರಿ ಅಕೊಯ್ ಮ್ಯಾಮ್ ಪುನ್ಬನ ಕಮ್ಮಿನರವ ವಹಂನೆ ಅದುನ ಗಸಿಗಿ ಮಿರೋಲ್ನ ಯಾಮ್ನ ಸೆಕ್ಷನ್ ನ ಅಮದಿ ಯಾಮ್ನ ಸಿಂಗ್ನ ಹೈನ ಅಕೊಯ್ ಲಂದಂ ಅಸಿಬು ಕೋಲಗ ಅಕೊಯ್ ಪುನಮಗ್ನ ಖುಂದಾಮಿನರಿಬ ಜಾತಿ ಕುದಿಮಗ್ನ ಮಣಿಪುರ ಅಸಿಬು ತೆಕ್ತ ಕಾಯ್ದರವ ಪೂಬಗಿ ಮಥೌ ತಾವಲೈ ಹೈದುವ ಥಂಜಗೆ.
0: ಮಹಿಗಿಲನ್ ತನ್ಸಿನಬದಿ ಚಹಿ ಖಾಯ್ದಿ ಹೈಬಸಿಮ ಹೈಬನ್ಬ ಥೋಕ್ಲೋಯ್ ಖಂಗ್ನಿಂಗ್ಬ ಹೈನಿಂಗ್ಬ ತಿಜಿನಿಂಗ್ಬ ಅಮ ಲಾಕ್ಪದ ಫಂಗ್ಬ ಗಮಲಿಬ ಹೈಬಸಿ ಲೈಬ್ರರಿನ ಅಚೌವ ಥೌದಾಂಗ್ ಪೀರಿ ಹೈದುನ ಮಿಯಾಮ್ದ ನಿಂಗ್ಸಿಂಗ್ಹಲ್ಲದುನ ಆಗಸ್ಟ್ ಕಿ ತಾಂಗ್ ತರಾನಿಥೋಯ್ ಅಸಿ ಲೈಬಾಕ್ ಅಸಿದ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಹೈನ ಮಫುಂ ಕಯಾದ ಥೌರಂ ಪಾಂಗ್ಥೋಕಿ. ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಇಂಫಾಲ್ ಡಿಪಾರ್ಟ್ಮೆಂಟ್ ಆಫ್ ಆರ್ಟ್ ಅಂಡ್ ಕಲ್ಚರ್ ಗವರ್ನಮೆಂಟ್ ಆಫ್ ಮಣಿಪುರ್ನ ಸಿಂಧುನ ಇಂಫಾಲ್ದ ಲೈಬ ಸ್ಟೇಟ್ ಸೆಂಟ್ರಲ್ ಲೈಬ್ರರಿಗೆ ಆಡಿಟೋರಿಯಂದಸು ನುಮಿತ್ ಅಸಿಗೆ ಥೌರಂ ಪಾಂಗ್ಥೋಕಿ. ಪಾಂಗ್ಥೋಕಿಬ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ನುಮಿತ್ ಅಸಿಗೆ ನುಂಗಿ ಒಯ್ಬ ವಕಲ್ಲೋನ್ ಫೋಗ್ದೋಲದುನ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಇಂಫಾಲ್ಗೆ ಚೀಫ್ ಲೈಬ್ರರಿಯನ್ ಲೈಮುಜಂ ಪ್ರಮೋದ್ ಕುಮಾರ್ನ ಅಸುಮ್ನ ಹಾಯ್.
4: ನಸಿಗೆ ನುಮಿತ್ ಆಗಸ್ಟ್ಗೆ ತಾಂಗ್ ತರಾನಿಥೋಯ್ ಅಸಿ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ಗೆ ಮಾಕಿ ಮಪೋಕ್ ಕುಮೋನ್ಗೆ ಮರಿ ಲೈನ ಪಾಂಗ್ಥೋಕ್ಸಬನಿ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಹೈಬಸಿ
5: ಲೈಬ್ರರಿಯನ್ ಅಮಗಿ ಮರುವೆಬಸೆ ಕದಾಯ್ ಫೌಬ ಲೈಬಗೆ ಹೈಬದಸು ಅಂತಂ ಫೋಂದೋಪಿ.
4: ಲೈಬ್ರರಿಯನ್ ಮಗಿ ಮಥೌಸಿ ಅಹಾನ್ಬದ ಮಯಾಮ್ನ ಖಂಗ್ನರಮಿಸಿ ಅಕೈಗೆ ಲೈಬ್ರರಿಯನ್ ಐಜೆ ಲೈಕ್ ಪಾನಬ ಅಕೈಗೆ ಲೈಕ್ ಸಂಗ್ಬ ಮಿ ಒಯ್ನ ಖಂಗ್ನರಮೆ ಹಾಯ್ನದಿ ಅದುಬು ಹೌಜಿಕ್ತಿ ಲೈಬ್ರರಿಯನ್ ಲೌರಿಬ ಮರುವಲ್ಸಿ ಟೀಚರ್ಸ್ ಟೀಚರ್ಸ್ ಹಾಯ್ತಾರೆ ಓಜಾದುಬು ತಾಕ್ಪಿರಿಬದು ಲೈಬ್ರರಿಯನ್ಸ್ನ ತಾಕ್ಲಿಬನೇಬ ಹೈಬದಿ ಅಕೈಗೆ ಲೈಬ್ರರಿಸಿದ ಲಾಕ್ಲಿಬ ರೀಡರ್ಸಿಂಗ್ಸೆ ಮಾನ ಪಾಮ್ಲಿಬ ಇನ್ಫಾರ್ಮೇಷನ್ಸಿಂಗ್ದು ಲೈರಿಬ ರಿಸೋರ್ಸಸ್ಸಿಂಗ್ದು ಅಕೈಗೆ ಲೈಬ್ರರಿಯನ್ಸಿನ ಮಾನ ಪಾಮಿಬದು ರೈಟ್ ಡಾಕ್ಯುಮೆಂಟ್ ರೈಟ್ ಬುಕ್ಸ್ದು ಅಕೈನ ಪುಥೋಗ ಯೂಜರ್ಸಿಗೆ ಪೀರಿಬನಿ ಅದನ್ನ ಲೈಬ್ರರಿಯನ್ಸಿನ ಸಮಾಜ ಅಮ ಚೌಕತ್ಪದ ಅಚೌಬ ಥೌದಾಂಗ್ ಲೌರಿಬನಿ ಹಾಯ್ಬದಿ ಲೈರಿಬ ಇನ್ಫಾರ್ಮೇಷನ್ಸಿಂಗ್ಸೆ ಲಾಕ್ಲಿಬ ಯೂಜರ್ಸಿಂಗ್ಸಿದು ಪುಥೋಗ ಪಾಲಗ ಮಹಾನ ಖಲಂಬ ಗ್ಯಾನ್ ಪುನಿಂಗ್ ಲೋಕ್ಸಿಂಗ್ ಗ್ಯಾನ್ ಪುನಮಗ ಲೈಬ್ರರಿ